na sida na bo sabu ta wuti ye chan wudi wo bo sabu ata na leta na wa chan eya jamaica eya wudi ata eya koro bota ifi se wo bo koro wa wata